السلام علیکم دیدین سی اچھی نمونی کھورتانس پو کھرے گا بلقیس فاطمہ یاں فیرے گنتی دلائیوں سے نیجونا سلام پو فروت مو چند سونشک ردیان مایوت اچھی نمون گار جک سیونا ننمیت سنمیت دک دک دیدین سی کھورتانس پیان سق پسکس نالا عالمی یوگی جگی اسکو لاس پیرا رک دیر گیبنا فیسا سنگ بمون لا یوگی کنا چام چک فن کھیوت دی اسکو لا ترسوی کلپ چوگیت میڈم مرزی کنا ಎಲ್ಲಿ ಅಚಿನಮೋನ್ ಯೋಗಿ ಸ್ಕೋಲ್ಲ ಎಂತಂ ಕಂಗ್ಮ ಛೋರೆ ದುಕ್ತುಕ್ ಯಾ ಅಚಿನಮು ಖಚಿಗಿಸ್ ಯೋಗ ಬಚ ದುಕ್ತುಕ್ ಯೋಗಿ ದಿ ಲಫುಸ್ಪು ಸಂಸ್ಕೃತಿ ಅನುನ ಯೋಂಸ್ಖನ್ ಇಂಚುಕ್ ಗೌ ಇಮಾನಾಪು ಟು ಯುನೈಟ್ ಯಾ ಟು ಕನೆಕ್ಟ್ ಮತ್ಲಬ್ ಥುಚ್ಚ ಇಂಚು ಪ ಥುಚ್ಚಸ್ ಜರೆ ನಿದ್ಯುಸ್ ಗತಿ ಜೆಹನ್ ಪುನ ಗತಿ ರುಗು ಥುಚ್ಚಿನ್ ಚುಕ್ ಮತ್ಲಬ್ ಗತಾ ಗತಿ ರುಗು ನ ಯಂಬು ಯಂಬು ರುಗು ಲಫನ್ ಖೆನ ಯಂಬು ಯಂಬು ಗತಿ ಜೆಹನ್ ಪುಲ ಗತಿ ಲತ್ಪಾಲ ಗತಿ ರುಹ್ ಪುಲ ಸುಕೂನ್ ಥೋಪ್ಚಿನ್ ಚುಕ್ ದರ ಸಿದ್ದು ತುಸ್ ಪ್ಯಾನು ಗತಂ ಗಂಗ್ಮ ಬಿಜಿ ಲುಸೆತಂ ಹಾ ಸವಕ್ ಸಿಲ್ಖಾನಿ ಫ್ರೂನ್ ಖುಂತಿ ಸವಕ್ ನ ಎಕ್ಸಾಮಿ ಖೋಖೋಲ್ ಯಂಗ್ ಲುಸೆತ್ ಲಸ್ ಬಖನ್ ಸಕ್ ಲಸಿ ಖೋಖೋಲ್ suona nankhangi lasma chotpa suona fiste lasma chotpa suona phonika jatsuka ha bekar langates ngati waqt pu zaya binuset nigaus base ngata tension anxiety stress ya yang nat mangmo am sonsiyote insuk ni yoga bana di stress re anxiety re ya tension re dunikana ಆರಾಮ ಥೊಪ್ಚಿನ್ಚುಕ್ ಝೆಹನಿ ಸ್ಕೂನ್ ಥೊಪ್ಚಿನ್ಚುಕ್ ನಿದರೆ ಸಿದಿ ತುಸ್ ಪ್ಯಾನೋಕ್ ಸ್ಮನ್ ಮಜಾ ಕುದ್ರತಿ ಜೊಸ್ತೆ ಕಾತಿ ರುಗೋನ ಝೆಹನಿ ಸುಕೂನ್ ಫಿಲ ಯೋಗ ಬಚಸ್ ಪುಲ್ಲೇಗಿ ಖಕ್ಚನ್ ಇಂದರೆ ಝರಿಂದುಕ್ ನಿ ಇಂಟರ್ನ್ಯಾಷನಲ್ ಯೋಗ ಡೇ ಸ್ಕೋರ್ ಲಜರ್ನ ಜೂ ನಿಲ್ ಝೆ ನಿಶೂರ್ ಸಕ್ಷಿಗ ದುನಿಯಾ ಗಾಂ ಪ್ಯಾನೋಕ್ ಆಲಿಮಿ ಯೋಗಿ ಜಕ್ಸರೆ ಮಲ್ಲಕ್ಯುಮಾಚುಕ್ ದಿ ಜಕ್ಪು ಸರ್ವಸಿಸ್ನಲ್ಲ ಯುನೈಟೆಡ್ ನೇಷನ್ಸ್ ಜೂನಿ ನಿಶೂರ್ ಸಕ್ಷಿಗ 2014 ಅನುಕ್ ಎಲಾನ್ ಬಸ್ಖನ್ ಇನ್ಸುಕ್ ದೇರ್ ಗ್ಯಾಪ್ನ 2015 ಜೂನಿ ನಿಶೂರ್ ಸಕ್ಷಿಗ ಕನ ದಿ ಜಪು ಮಲ್ಲಕ್ಯುಮತ್ ಗೋಜುಕ್ ಬಸ್ಖನ್ ಇನ್ಸುಕ್ ನಿ ಜೂನಿ 21 ಲ ಚೆ ಜಕ್ಸಿನ್ ಸುಜೆನ 21 ಜೂನ್ ಸಾಲಿ ಸಕ್ ಬಸಿಕ್ ರಿಂಗ್ಮೋ ನಿಮ ರಿಂಗ್ಮೋ ಇನ್ ಮಿ ಜಕ್ ಇನ್ಸುಕ್ ದಿ ಜಪು ಜಕ್ಪಿ ಸಂಬಾವ್ ಮತಿ ಮುಲುಕ್ ಹಿಂದೂಸ್ತಾನಿ ವಜೀರೆ ala narender modis tangskhan insuk gaula muluk khachik ran mana der gap na united nation an ran 21 june 2014 elan baskhan insuk international yoga day jere nidhi jak po malakhumi maqsad po mimang sakpik yogi skor la hagutang mi fila yogi kana chamchik fankhe yuddhi skor la hagutang mi fila yo yal yogi kana fankhe lin chupi fila ದಿ ತೊನ್ಪು ಇಂಚುಕ್ ದಿ ಚಿಕ್ಸಿ 2026 ತೊನ್ಪು ಯೋಗ ಫಾರ್ ಹೆಲ್ದಿ ಏಜಿಂಗ್ ಇಂಚುಕ್ ರ್ಗಸ್ ಚನ ದೇಹಸ್ ಲುಸ್ಪಿ ಫಿಲಾ ಯೋಗ ಜರೆ ನಿರ್ಗಸ್ ಪಿ ವಕ್ಸ್ಲ ಗಚುಗ ಸಿಹತ್ಮನ್ ಲುಶಿನ ಯೋಗ ಬಾನ ದಿಸ್ಕೊಲ್ಲ ಹಾಗೋ ತಮ್ಮ ಇಂಚುಕ್ ದಿ ಚಿಕ್ಸಿ ತೊನ್ಪು ಖುರಂಗ್ ಧ್ಯಾನ ಇಂಚುಕ್ ಹಿಂಗತಂಗ್ ದರೆ ಹಾ ರ್ಗಸ್ ಚನ ಅತಂ ಚಮ್ ಚಿಕ್ ಮತಿ ಚರ್ಮನ್ ಲಯ ಅತಂ ಜಗ್ ಬಜಗ್ ರ್ಗಸ್ ನಿ ಅತಂ ಜಿರ್ಮೋ ಯೋಂಗೆ ಥಾ ಪುಕ್ಸ್ಮಾ ಜರ್ ಮೊಸ್ಕೆಟ್ ಪಾ ಜರ್ ಮೊಯೊಂಗ್ ನಿ ಒದೆ ಹರ್ ಗಸ್ ಪಿ ವಾಕ್ಸ್ ಪ್ಯಾನು ನತಿರ್ ದೆ ಲುಕ್ಸ್ ಪು ಲ್ಯಾ ಮೊ ಜಾಕ್ ತಿನ್ಸು ಯೋಗಸ್ ದಿ ಚಿಕ್ ಸಿ ಥಿಂ ಪು ದೆ ನಾ ಇನ್ಸು ನಿ ಗಸು ಯೋಗ ದಿ ಜಾಕ್ ಪು ಮಲ್ಲ ಕ್ಯೊಂಗ್ ಮತ್ ಜನ ಸ್ಕೂಲ್ ಸಗ ಅನು ಖಾ ಹಗೊ ತಂಗ್ ಮತ್ ಚು ಫ್ರುನ್ ಲ ಯೋಗ ಪಾ ಚುಕ್ ಪಾ ಚುಕ್ ಯಾ ದ್ಯಾ ಚುಕ್ ಲಾ ಹಾ ಜಗ ಜಗ ನ ಮಿಮಾ ಸುನ್ ಲಾ ದಿಸ್ ಕೋ ಲಾ ಹಗೊ ತಂಗ್ ಮಿ ಫ್ರಾ ಲುಕ್ಸ್ ಬಾ ಚುಕ್ ಪ್ರೋಗ್ರಾಮ್ ರಿಕ್ ಜಾಕ್ ಸೆ ಸೆಮಿನಾರ್ ರಿಕ್ ಜಾಕ್ ಸೆ ಮಿಲ್ ಲಾ ಹಗೊ ತಂಗ್ ಮಿ ಫ್ರಾ ಲುಕ್ಸ್ ಬಾ ಚುಕ್ ಒನನಿ ಅಚೆ ನು ಮೂನ್ ಯೋಗ ನತಿ ರುಗುಯ್ ನತಿ ಫಿಲಾ ಲೇಗಿ ಫನ್ಖೆ ನ ಹಾ ಫನ್ಖೆ ಮಾಮೋ ಯು ತಿನ್ ಚುಕ್ ಅತಂಗ ಮಾರ್ ತಾಕ್ಸ್ ಪಾ ಚೆತ್ ದಿ ಫೈದೆ ಯು ತಿನ್ ಚುಕ್ ನುಕ್ಸಾನ್ ಚಿಕ್ ಮಿತ್ ಪಂಗ ಅತ ಫೈದೆ ಕಿಮೋ ಯು ತಿನ್ ಚುಕ್ ನಿದ್ಯಾ ನಂಗ್ ಎಂಬೋ ಫೈದೆ ಚಿಚಿಕ್ ದ್ಯೋಂಗ್ ದುಂಗ್ ಅತ ಹಾ ಯೋಗಿ ಫಿಲಾ ಮೆಹಂಗಾ ಮೆಹಂಗಾ ಸಾಮಾನ್ ಯಾ ಮಷೀನ್ ಉರ್ಗೋಸ್ ಪಾ ಮೆತಂಗ್ ನಿಂಗ ಅತ ಸಿರ್ಫ್ ಚಿರ್ ಗೋಶ ಯೋಗಿ ಫಿಲಾ ಮತ್ತಿ ಫಿಲಾ ವಾಕ್ ಶಿಕ್ ಫಿಂಗ್ ಮರ್ ಗೋಶ